0: ಓಕೆ ಜಿ ಹಸೇನ್ ಆನ್ಸಿಪ್ ಜುಂಗಡ ಮೆಬಲ್ ಕೆ ತಾಸು ಅವರದು ಸಲೀಂ ಗಡ ಹೆಲ್ಸ್ ಫರ್ಮಾಯಶ್ ಬಲ್ ಕಲರ್ ತ ಬೀರ್ಷ ಸುಗ್ದಿರ ಸರ್ ಅದಕ್ಕಂ ಸೈನ್ ಅದಿ ಅಸ್ಸಲಾಮು ಅಲೈಕುಮ್
1: ವಾಲೇಕುಮ್ ಸಲಾಮ್ ನಜ್ಮಾನ್ ಭಾಯ್ ಶರಂಗ್ ಸೈ ಜೋಡಿ
0: ಬಿಲ್ಕುಲ್ ಶಿವ್ ಕುರ್ಬಾನ್ ಸು ಖಬರ್ ಕ ವೇದ ಕಂ ಸೈನ
1: ಕೋಟ ಅಜಾಮ್ ನ ಫರ್ಹಾದ್ ಖಬರ್ ಕ
0: ಜಿ ಫರ್ಹಾದ್ ಸೇಬ ಪ್ರೋಗ್ರಾಮ್ ಶದರ್ತಾ ಸಡಿ ಮಶಿ ಆಯು
1: ಖೇರ್ ದಿ ಡೇರ ಮನನ
0: ಡೇರ ಮನನ